ಅರೆ ಸಗಲ ದುಃಖ ರೋಗ ಸಂತಾಪ ಉತ್ತರೇ ಸುಣಿ ಸಚಿ ಸಂತ ಸಾಜನ ಪೈ ಸರಸೇ ಪೂರೇ ಗುರ ತೇ ಸುಣ ತೇ ಪುನೀತ ਕਹਿ